ಕಚರೈಗೆ ವಿಭುದೈಷ್ಟ ಸಿದ್ಧಿ ಯೋಗೀಶ್ವರೈಷ್ಟ ಕಮಹರ್ಷಿ ಗಣೈಗೆ ಅವೇದ್ಯೇ ಶ್ರೀ ಕೃಷ್ಣ ಮಾರಿ ಗಿರಿಗೆ ತವ ಸುಪ್ರಭಾತ.